ಸಚಿಹ್ನ ಶರಣಾಗತ ಪಾರಿಜಾತ ಶ್ರೀ ವೆಂಕಟಾಚಲಪತೆ ತವ ಸುಪ್ರಭಾತಂ. ಕಂದರ್ಪ ದರ್ಪಹರ ಸುಂದರ ದಿವ್ಯ ಮೂರ್ತೆ ಕಾಂತಾ ಕುಜಾಂಬು

ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ವಿಷ್ಣು ಪದೇ ಪರಮ ಇತ್ಯುದಿತ ಪ್ರಶಂಸೌ ಯೌ ಮಧ್ವ ಉತ್ಸಹಿತಿ ಭೋಗ್ಯತಯಾಪ್ಯುಪಾತೌ ಭೂಯಸ್ತತೇತಿ ತವ ಪಾಣಿತಲ ಪ್ರತಿಷ್ಠೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಪಾರ್ಥಾಯ ತದೃಶ ಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ ಭೂಯೋಪಿ ಮಹ್ಯಮಿಹತೌ ಕರ

ಕೊಡಗು ಮಧ್ಯೆ ದ್ವಿತೀಯ ವಿಂಶತಿ ಪ್ರತಿವಿಂಶತಿ ಅಂತಾರಾಷ್ಟ್ರೀಯ ಸ್ಪರ್ಧಾ ಅದ್ಯ ಮ್ಯಾಂಚೆಸ್ಟರ್ ಇತ್ಯತ್ರ ಭವಿಷ್ಯತಿ. ಸ್ಪರ್ಧಾ ಭಾರತೀಯ ಸಮಯಾನುಸಾರಂ ಸಾಯಂ ಸಪ್ತವಾದನೆ ಪ್ರಾರಪ್ಸ್ಯತೆ. ಚೆಸ್ಟರ್ ಲೇ ಸ್ಟ್ರೀಟ್ ಇತ್ಯತ್ರ ವೃಷ್ಟಿ ಕಾರಣಾತ್ ಪಂಚ ಸ್ಪರ್ಧಾನಾಂ ಶೃಂಖಲಾಯಾಃ ಪ್ರಥಮ ಸ್ಪರ್ಧಾ ನಿರಸ್ತೀಕೃತ ಆಸೀತ್. ತೃತೀಯ ಸ್ಪರ್ಧಾ ಜುಲೈ ಮಾಸಸ್ಯ ಸಪ್ತ ದಿನಾಂಕೆ ನಾಟಿಂಗ್ಹಮ್ ಇತ್ಯತ್ರ ಕ್ರೀಡಿಷ್ಯತೆ. ಬ್ರಿಸ್ಟಲ್ ಸೌತ್ ಹ್ಯಾಂಪ್ಟನ್ ಇತ್ಯೇತೆ ನಗರೆ ವಿಂಶತಿ ಪ್ರತಿ